ಸಾಕಷ್ಟು ಸಾಸುವೆ ಕೊಟ್ಟಿದ್ದಾರೆ ಸರ್. ನಾನು ಲಂಕಿಸುವಂತೆ ಅನಿಕೆಗಳನ್ನ ಪಟಾರ ಮಾಡಿದ್ದಾರೆ. ಪಟ್ಟಪ್ಪ ಸಮ ನಮ್ಮ

ಸಂದ್ರವನ್ನು ಅವರ ಬಾಯಿರುವಿಕೆ ಮನದಲ್ಲಿ ಪವಿತ್ರ ಪ್ರತಿಸ್ಪರ್ಧಿಸಿದ ಸ್ವಾಧೀನತೆಯ ಸಾಧ್ಯವನ್ನು ಒಳಗೊಂಡ ಹಾಗೂ ಮುಂದಿನ ಅಭಿಪ್ರಾಯ ಗೌರವ ಹೊಂದಿದ್ದಾರೆ ಎಂಬ ಶುಕ್ರವಾರ ಶುಕ್ರವಾರ